ಹಲೋ, ಅಮ್ಮ ಅವರು ಅಲಿಸ್ತೀನಿ. ಅಮ್ಮ ಕುರು ಇಮ್ಯ ತುರಶೀಮ ತುರಶೀಮ ಬೇವಾಸವರವಾಗಿ ಚೇನಾಗಿರಂಗವಾಗಿ ಹರಿಯ ಮುರಿ ಅರಬಿಯ ಸೌದೀತ್ turashima ibyiza by'abantu birameze neza sawa sawa na cyane cyane ndakumva kandi ndakubona akaririmbo akaririmbo ni akahe imbere kubandana yego hazoza kimwe kimwe bandanya rero yego yego ego wakiteguri twagiye rero.